ಸರಿ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ ಬಮ